ಬಸ್ಲಿಸ್ಗ ಮುಕ್ಕಾಟ ಕಾಡಿದ್ದು ಬಸ್ಲಿಸ್ಗ ಅಲ್ಲ ಏನಾ ಈ ಕಡೆ ಯಾವುದರ ತಿಕ್ಕಡೆ